ಮತ್ತೆ ಸರಸರ ಚಿಕ್ಕ ನಿಕಲ ಅವ್ರದ್ದು ಹಿಂಗೆ ಗೆಲ್ಲಿಸಿ ನಾನು ಚಿಕ್ಕ ನಿಕಲ ಆಫೀಷಿಯಲ್ ನಂಬರ್ ಬಂದ ಮೆಸೇಜೇ ಬರೋಣ ಅಷ್ಟೇ ಇರಲ್ಲ ಹೇರ್ದೆ ಹೇರ್ದೆ ಮುಸ್ತಫ ತವಲಗಿಗನ ಸಿರಿಮಿಡ್ ಮಿನ ಆಲ್ ದಿ ಮಿಡ್ ಅವ್ರ ಥಿಂಕ್ ಲಿಸನರ್ ಸೋಕ್ ಸುಕ್ತಿ ಚರ್ತದಿ ನೋ ಟೋಲು ಚಿಕ್ಕ ನಿಕಲ ಆ ಶೇರ್ ಕಾತ್ ಚಿಕ್ಕ ನಿಕಲ ಕಿವೆ ಅವ ಕಾಲ್ ಚಿಕ್ಕ ನಿಕಲ ಕಾಲ್ ಹಾವು ಕಲಿ ಸಾಬರೋಕಿಗನ.

ಸೈಲೋ ಡೈರ್ ಜುತಮನ್ನ ಅವ್ರ ಉಮೇಸ್ ಇದೆ ಕಡೆ ಹೋಗೋ ಉಮೇಸ್ ಇದೆ ಅಪ್ಪಿಷ್ಟವಾಯ್ನ ಸೈಲೋ ಡೈರ್ ಜುತಮನ್ನ ವಚರ ಕೀಪ್ ಹಟಕ್ಯೋ ವೆಲ್ಕಮ್ ಟು ದ ಶೋ ಮಿಸ್ ಟಿ ಬಾಯ್ ಡೈರ್ ಜುತಮನ್ನ ವಚರ ರೇಡಿಯೇಟ್ ಅವೇಲ ಫಾರ ಬಿಲ್ಕುಲ್ ಟಾಪ್ ಇದರ ಸರ್ ಅವಕಲೆ ಯೋ ಜಹಾ ಅನ್ಮಣ್ಣ ವಚೆ ಹಾಯ್ ಹೆಲೋ ಹೌ ಆರ್ ಯು ಕ್ಯೂಟ್ ಬಾಯ್ ಶೋ ಇಸ್ ವೆರಿ ನೈಸ್ ಐ ಆಮ್ ಶೆಫಾ ಫ್ರಾಮ್ ಕರ್ಕ ಶೆಫಾ ಹೊರಕೆ ಡೈರ್ ಜುತಮನ್ನ ಫಸ್ಟ್ ಟೈಮ್ ನೆಮೋ ಖ್ಯಾಲ್ ಕಚೆ ಅಮೂತ ಶೋಷೆ ಮೆಸೇಜ್ ಕೋ ಹರಕ ಲೈವ್ ವೆಲ್ಕಮ್ ದರ್ತವ್ಯಾಯಿ ಚಾದಲ್ಲಿ ಇದೆ ಕರಗ ನಾ ಪ್ಲೀಸ್ ಪ್ಲೇ ಕಂದಿ ಕೊಚ್ಚೆ ಸೈ ನೋಡಿ ಏರು ಜೊತೆ ಮನೆ ಇನ್ಸ್ಲಾ ದರ್ತ ಪ್ಲೇ ಕಿ ಸಲಾಮ್ ಅಲೈಕುಮ್ ಅಹಮದ್ ಖಾನ್ ಇದೆ ಕರಗ ನಾ ಸಲಾಮಿನ ಕಬಿಲ್ ಕ ವಾಲೇಕುಮ್ ಸಲಾಮ್ ಅಹಮದ್ ಖಾನ್ ಅಲ್ಲೋ

ಪಚ್ಚೆ ಅಗೇನ್ ಅವ್ರ ಹಿಂದ ಆಟಪದ ನದಿ ಮಹಾರ್ಥ ಡಲಿವಿ ಅಗೇನ್ ರೇನ್ ಹಡಕ್ ದಾಟಪದ ನದಿ ಮಹಾರ್ಥ ಡಲಿವಿ ಹತ್ಮೆ ಲಿಖೋ ಕಲಾಮ್ ಮೇ ಮಾಚೋ ಹತ್ಮೆ ಲಿಖೋ ಕಲಾಮ್ ಮೇ ಮಾಚೋ ಅಜರ್ ರೋಹಿನ್ ಬ ನದಿ ಮಹಾರ್ಥ ಸಲಿಕಲ್ ಕೌಮಾ ಡೇರ್ ಜು ತಮಾನ ಯೋ ಜಹಾನ್ ಡೇರ್ ಜು

0: ಅಡೀರ ತಾಪಕಿಲ್ಲ ಹಮಿಷ್ ಬುಚ್ಚಿ ಐ ಎಮ್ ಸೋ ಸೇಡ್ ವೈ ವೈ ಯು ಆರ್ ವೆರಿ ಸೇಡ್
1: ಬಿಖರ್ ಜಾತಾ ಹೈ
0: ಸಮಾಡಿ ಜಾತ್ ನಾ ಜವನ ದನಿನ್ ಕುಲಾಲಿ ಗುಡಿಯಾರಿ ಮಶುಮಾನ್ ಕಿಶರಾನ್ ಮಿಶರಾನ್ ಕಿಶರಾನ್ ಯಾವ ತರ ಚಿಕಂದಿ ಮರವತ್ಯಾಂದಿ ಬನುಗುಲ್ಲಿ ದ ಕರಕ್ಯಾಂದಿ ದ ನೌರಂಗ್ದಿ ಅಜಮಾವಾಜ್ ನೀ ಫನೆ ಗದೇಫಿ ಮೇಟ್ 8.4 ಅಮನ್ ರೇಡಿಯೋ ಕರಕ್ ದಲಾರಿ ಹುರಿ ಕನಾ ಟು ದ ಪ್ರೋಗ್ರಾಮ್ ಕೆ ವೆಲ್ ಮೋಸ್ಟ್ ವೆಲ್ಕಮ್ ಮೈ ಮಾ ಡೀರ ಜಾತ್ ಮೆಹರಬಾನಿ ಶುಕ್ರಿಯಾ ಬ್ಯಾವರ್ತ ಬಾತ್ ಕೆ ವೈಮ್ ಕುಸುಕ್ ದಾಸ್ ಉಚ ದಾಗಿ ಪ ಮಖ ಮನೆ ಏಕ್ ನೀಸ್ ಪಿಂಪಲ್ಸ್ ಡಾಟ್ಸ್ ರ್ಯಾಂಕಲ್ಸ್ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ರಗಲಿವಿ ಎಸ್ ಎಂ ಡಿ ಜಾತ್ ಪರಿಶಾನ ವಿ ಪ್ರವಾನ ಹಫ್ತೆ ಕಿ ರವಾನ ಮ್ಯಾಚ್ ಕಿ ದ ಮಾಮಾ ಮಾಮು ಖಾಲಾ ಚಾಚಾ ಪಪು ಅಂಟಿ ದ ಕಜನ್ಸ್ ದ ಪಲುಸ್ಯಾನು ದ ಖಪಲ್ ಫುಲ್ವಾನು ಯರಾನ ದುಸ್ತಾನು ಡೀರ್ ಜಾತ್ ಚಿ ಕಂದಿ ಗುದುನೆ ಕು ಎದನಿ ರವಾನ ವಿ ಕನಾ ಅವತಾ ಜಸ್ ಎಂ ಡಿ ಜಾತ್ ಚಮ್ರಿ ಕೆ ಚಸ್ತರ ಮಖ ಲಗವಲ ದಿಶಿ ಮಖ ಪಾನೆ ವ ರಿಂಕಲ್ಸ್ ರಗಲಿದಿ ಪಿಂಪಲ್ಸ್ ರಗಲಿದಿ ಏಕ್ನಿಸ್ ರಗಲಿದಿ ಬ್ಲ್ಯಾಕ್ ಹೆಡ್ ರಗಲಿದಿ ಯಾಸ್ ಡೀರ್ ಜಾತ್ ಪರಿಶಾನ ಆಯ್ ಕನಾ ಬಿಲ್ಕುಲ್ ಸಿರ್ ತವಾಯ ಮಚಿ ದರ್ತವಾಯಂ ತಾಸ ಯೋದರ ಇಸ್ತಮಾಲ್ ಕೆ ಇಂಡಿಯಾನಾ ವೈಟ್ನಿಂಗ್ ಕ್ರೀಮ್ ಇಂಡಿಯಾನಾ ವಿಟಾಮಿನ್ ಸಿ ಫೇಸ್ ವಾಶ್ ನಮಗ ಟೋಲ್ ಪ್ರಾಡಿಸ್ ಕುರ್ಬಾನ್ ಮುಖಂ ಮನಿ ಬೇಗ್ ಗ್ಯಾರಂಟಿ ವಾಲದಿ ಚಾದ ಪಾರೇಕಾರನು ಕು ದುಕಾನದಾರ್ ಸಾಹೇಬ್ ತೇ ವಸ್ ಕುಲ್ ಶೇತಾಸ್ ದ ಟೋಲ್ ಇಖ್ಪಲಿ ಪೇಸಿ ವಾಪಸ್ ಕೀಗಿ ಖಾ ತರೀಕ ಇಸ್ತಮಾಲಿ ದಾಸ ದೇಶಿ ಬಿಲ್ ಬತಾಸು ಬಖ್ಪಲ್ ಮಖ್ ಪಾನಿ ದುರಾನಿ ಅಂಡ್ ಇಂಡಿಯಾನಾ ಇಂಡಿಯಾನಾ ವಿಟಾಮಿನ್ ಸಿ ಫೇಸ್ ವಾಶ್ ಪಪೇಲ ಚಿಕಂ ತಾಸ್ ಬಖ್ಪಲ್ ಮಖ್ ಪಾಂದು ಲಗವೆ ಇಂಡಿಯಾನಾ ವಿಟಾಮಿನ್ ಸಿ ಫೇಸ್ ವಾಶ್ ಪಪೇಲ ತಾಸ್ ಬಖ್ಪಲ್ ಮಖ್ ಪಾಂದು ಲಗವೆ ಚಿಕಲ ಮಖ್ ಮುಪಾಗಿ ಬಾ ನ್ಯೂ ಮೀನ್ಸ್ ಓ ಮಖ್ ಮುಖಂ ಮಲ್ ಕುರ್ಬಾನ ಉಸ್ ಚುಕನಾ ಉಸಿಂಗ ಜಿ ಮಖ್ ಉಚ್ಚ ದಾಗಿನ ಬಾದ್ ಬತಾಸು ಇಂಡಿಯಾನಾ ವೈಟ್ನಿಂಗ್ ಕ್ರೀಮ್ ರವಾಖಲೆ ಹಗಿ ಡಬಿನ ಬಸರ ಡಕನ್ ಕುಲವ್ ಕಿ ದಾಗಿನ ಬಾದ್ ಬತಾಸು ಬಖ್ಪಲ್ ಮಖ್ ಪೂಜ ಅನಂಗು ತಂದಿ ಜನ ಬಟೂಲ್ ಮಖ್ ಪಾನಿ ಹಲ್ಕಾ ಹಲ್ಕಾ ಕುರ್ಬಾನು ಲಗವೆ ರಸ್ತು ಬತಾಸು ಬಖ್ಪಲ್ ಮಖ್ ಪಾನಿ ಮೆಸಾಜ್ ಕೆ ಮತ್ಲಬ್ ಮೆದಾರಿ ಚಿ ಹವಾರ್ ಬಿ ಗುಜ್ ಸಿಂಗ್ ಹವಾರ್ ಕೆ ದಾಗಿನ ಬಾದ್ ಕಮ್ ಅಜ್ ಕಮ್ ಯೋ 10 ಮಿನಿಟ್ ಇಂತಜಾರ್ ಕೆ ಸಿಂಗಲ್ ಮಖ್ ಪಾಂದೂಲೆ ಗೌಲ್ ಕರು ದಾಗಿನ ಬಾದ್ ಕಲ ತಾಸ್ ತ ದುಬಾರಾ ಅಸರಾತ್ ಕಾರಿಗೆ ನುಕಮ್ ಕಮ್ ದಿನ ತಾಸ್ ಡಾಟ್ಸ್ ಕಾರಿಗೆ ಬ್ರಿಂಕಲ್ಸ್ ಕಾರಿಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಕಾರಿಗೆ ಹಗಲ್ ತಾಸ್ ದುಬಾರಾ ದುಬಾರಾ ಗೌಲ್ ಗವೆ ಖುದ್ ದುಬಾರಾ ಬೆ ಮುಕಮ್ಮಲ್ ಕುರ್ಬಾನ್ ನೆ ಮೆಸಾಜ್ ಕವೆ ಹಾ ಸಂಗ ಜಿ ಸರ್ ಸವಾ ಪಾಸ್ ಇಖ್ಬಲ್ ಮಖ್ ಪೆ ಇಂಡಿಯಾನಾ ವಿಟಾಮಿನ್ ಸಿ ಫೇಸ್ ವಾಶ್ ಪೆ ನಮ್ದಗ ದುಬಾರಾ ವಿಂಜೆ ದಗ ಅಮಲ್ ದಗ ತರಿಕಾ ದಗ ಲಡೆ ಕಳೆ ದಗ ಸಿಲ್ಸಿಲೆ ಮುಕಮ್ಮಲ್ ಕುರ್ಬಾನ್ ಯೋ ಹಫ್ತೆ ಜಾರಿ ಸಾತಾ ಚ ಮಖ್ ಕೆ ಮುಕಮ್ಮಲ್ ಫರ್ಕ್ ರಾಲು ಕನಾ ಬಿಲ್ಕುಲ್ ಬೆಂಚಲ್ಲ ಬೇಸ್ತಿಮಾಲ್ ಮಖ್ ಕೆ ಫರ್ಕ್ ರಾಂದಲು ಕನಾ ಟೂಲಿ ಪೇಸಿ ಬದಿಕನೆ ವಾಪಸ್ ಕಿ ದುಕಾನದಾರ್ ಸಾಹೇಬ್ ನಖಪಲ್ ಕ್ರೀಮ್ ವಾಪಸ್ ಯೋ ಸಾ ಡಬಿ ಕೆ ವಸ್ತುನ ಸೆ ಪಾದಿಶಿ ವರ್ತು ವಾಯ ಚ ಖುದ ಹಫ್ತಿ ನ ಬಾತ್ ಖಾ ಯೋ ಹಫ್ತ ಮುಕಮ್ಮಲ್ ಇಸ್ತಿಮಾಲ್ ಅವೆ ದಿನಬಾದ ಕುತಾಸ ವಾಳಿಸಿ ನಮಗ ಮಖ್ ಮುಕಮ್ಮಲ್ ಕುರ್ಬಾನ್ ಟಿಕ್ ದಿ ಕನಾ ಮಖ್ ಮಿಸ್ಪಿನ್ ದಿ ಮುಕಮ್ಮಲ್ ಓಕೆ ಬರಾಬರ್ ದಿ ಕನಾ ಖುಲೇಶ್ ಕಿ ರಿಶ್ ಕಿ ಬಜಿಕಮ್ ದಿ ಹಗಾ ದಾನಿ ರಾಗಲಿ ದಿ ವಾಳು ವಾಳು ಚಿಕಮ್ ದಿ ಏಕ್ ನಿಸ್ ಪಿ ರಾಗಲಿ ದಿ ಯಾಗ ಸರ್ ಸರ್ ದಾಗುನೆ ಪಿರಿ ಸಿರ್ ದಾ ಖತ್ ಮೌಲ್ ವಾಳ ಮಖ್ ಮುಕಮ್ಮಲ್ ನೂರು ವೈಟ್ ಸ್ಪಿನ್ ದಿ ಬರಾಬರ್ ದಿ ಸುಫೇದ್ ದಿ ಕನಾ ಅವ ಬಿಲ್ಕುಲ್ ಚಿ ವಾಯ್ ಚಿಜ ಇಶ್ಕುಲ್ ಇಶ್ಕುಲ್ ಪೇದಾಶಿ ಎಂ ಬಿಲ್ಕುಲ್ ಖಾಡಿ ರಮಂದನಾ ದಾಗಿ ದ ಬರವಸ್ತ್ರಿ ಬುಸ್ತ್ರಿ ತಾವ ಶುದ್ಧ ಸಿಕಾರ ಕವಿ ಚಿಸ್ರಿ ಬತಾಸು ಇಸ್ತಮಾಲವಿ ಇಂಡಿಯಾನಾ ಏಕ್ನಿ ಫೇಸ್ ವಾಶ್ ಇಂಡಿಯಾನಾ ಏಕ್ನಿ ಕ್ರೀಮ್ ಇಂಡಿಯಾ ನೇಕ್ ನೀವ್ ಕ್ರೀಮ್ ಚಿಕಮ್ಮಿ ದಾನು ದ ಪಾರಾ ದ ಖಾರಕ್ ತಪಾರಾ ದ ಸುರಾಯಸಿಸ್ ದ ಪಾರಾ ಮುಕಮ್ಮಲ್ ಚಿಕಮ್ಮಿ ಸ್ಟಾಚ್ ಬೋಜಿ ಚಿಕಮ್ಮ ಖಾರಕ್ ತ್ಯಾಗಲ್ ತಹಮ್ ಇಸ್ತಮಾಲ ಉಲಿಶಿ

ಅದೇನೇ ಇಲ್ಲವಾ, ಕಾಸ್ಮೆಟಿಕ್ಸ್ ಬಂದೆ ಹೊಹ ಖಬರಿ ಅತರಿಕವಿ, ಅದೇನೇ ಇಲ್ಲವಾ ನನ್ಕೋ ಟೆಲಿಫೋನ್ ಹಮ್ ಕಾರ್ ಕವಿ ಹಾಗೆ ಬಂದೆ ಹೊಹ ಖಬರಿ ಅತರಿದ್ರ ಸರ ಕಿಜಿ ಶಿಫಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಪ್ರೋಗ್ರಾಮ್ ಪಲ್ ಮೇಜ್ಬಾನ್ ಆರ್ ಜೆ ಶಾಹಿದ್ ಖಾನ್ ಸರ್ ಅವರ.